ವರ್ಗ. ಮಹಾರಾಜ ಕೇಳಿಕೆ, ರಾಜನ್ ತೂ ಇದೇ ವರ್ಗ ನೀ ಬಣ್ಣಾ ಚೌಂದ, ಈ ತೆರೆ ವರ್ಗ ನೀ ಬಣ್ಣಾ ಚೌಂದ ಹೇ ದೋಡೋ ಕೈತೆ ಬಿಕಿರ್ಪಾಕರ್ ಅಸಲ ದಾತ ಓದಾ ನಾಮ ಹೈ ಏ ಓನು ದಿಂದಾ ಜೀ ತಿ ಕಿರ್ಪಾ ಕರ ದೇ. ಈ ಶಬ್ದ ವಿಚ ಭೀ ಈ ಮಗ ಮಂಗೀ ಹೈ ಐಸೀ ಕಿರ್ಪಾ ಮೋಹೇ ಕರೋ ತೇರೇ ಬಖ್ಶಿಯಾಂ ದೇ ಚರಣ ಹೋಣ ತೇ ಮೇರಾ ಮಥಾ ಲಗ ಜಾಏ ਸਾਧ ਸੰਗਤ ਦੀ ਚਰਨ ਧੂੜ ਪ੍ਰਾਪਤ